0: ಉಪಾಖಾನ್ ನಾಮ ಚಡತಾರ
1: ಪ್ರಾಣಿ ಗೋಚರ ಲಗತಿಸ್ತಾರೆ
0: ದೇವಂತ ಕಾರ್ ದೀಪಕ ಪರಗಾಸ
1: ದರ್ಶನ್ ದೇಖ ಮನ ಹೋಯ್ ಬಿಗಾಸ
0: ಮಹಾ ಧ್ಯಾನ ಮೇ ಮಾರ್ಗ ಪಾವೆ
1: ಸಾಧು